ರಾಮನಾಮ ಪಾಯಸಕೆ ಪುರಂದರದಾಸರ್ ದೇವನ್ನಾಮ ರಾಗಂ ಆನಂದ ಭೈರವಿ ರೂಪಕತಾಳಂ.